0: ಭಾರತ್ ಅಮದಿ ಭಾರತ್ಕಿ ಮಪಾಲಂಗಿ ಏರ್ಲೈನ್ಸ್ ಇಂದ ಮಮಾಂಗ್ದ ಥಾಮಖಕ್ತದ ಏರ್ ಹೋಸ್ಟೆಸ್ ಕುಂತರೆತ್ ಮೈಪಾಕ್ನ ಪುಥೋಕ್ಪ ಗಮಖರ್ಬ ಮತುಂಗ್ದ ಹಂದಕ್ತ ಲಿಶಿಂಗ್ ಅನಿ ಕುಂತರುಕಿ ಜನವರಿ ಥಾದ ಮ್ಯೋಯ್ ಕುಂಠಾ ಮರಿ ಪುಥೋಕ್ತುನ ಯಾಮ್ನ ಚಾವ್ನ ಮೈಪಾಕ್ಪ ಗಮಖರ್ಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಂಪ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೇರಬ ಒಜಾಸಿಂಗ್ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಗ್ ಚಾಬಸ್ ಲೌಬಿದುನ ಕ್ಲಾಸ್ ಟ್ವೆಲ್ವ್ ಲೋರಗ ಏವಿಯೇಷನ್ ಗೆ ಲಮ್ದ ಮೈ ಪಾಕ್ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿದಮಗ್ ಓಲ್ ಅಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನತ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋ ಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೌಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್
1: ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಯುಕ್ಕಿ ಪುಂಗ್ ತರೆತ್ ಮಖೈ ತಾರಕ್ಪಗ ಲೋಯ್ನನ ಮಣಿಪುರಿದ ಪಾವ್ ತಾಬ ಫಂಗ್ಬಿರಗನೆ

ಮಥಂಗ್ ಅಸಿದಿ ನುಂಗ್ಸಿರುರೆ ಐನ ಫಿಲ್ಮ್ದಗಿ ನಾವು ಬೊಯ್ನ ಸಕ್ಪ ಇಸೈ ಮಮುಕ್ ತಾಮಿನಸಿ ಇಸೈ ಎಸಿಗಿ ಸೈರೆಂಗ್ಬ ಸನಾತು ನಿಂಗ್ಥೌಜ ಸೈರಾಂಗ್ಬನ ಖೇಲೆ ನಮದಿ ಜೀತೆನ್ ಕೊಯ್ದಾನ ಖನ್ಬಿರಕ್ಕಿಬನ ಪಾಂಗದ್ದಾಬಿ ಮಖಾಲೆ ಕಾಯ್ದಗಿ ಜೋಯ್ ಕುಮಾರ್.

ಅದು ಮಂಥರನ್ ತಾಬಿರಿ ಬಶಿ ಆಕಾಶವಾಣಿ ಫಾಲ್ಕಿ ಎಫ್ ಎಂ ಸಂಗೈ ಚಿನ್ನಲ್ ತೆಗಿನಿ ಹೌಸು ಪುಂಫಮ್ಸದ ಲಾಂಥೋಕ್ಚರಿ ಗುಡ್ ಆಫ್ಟರ್ನೂನ್ ಲೇಡೀಸ್ ಥರ ಮಸಿಗಿದಮ್ಮ ಎಕ್ವಿಗೆ ಥಮ್ಜರಿಬ ಮೊಬೈಲ್ ನಂಬರ್ 9863102016 ನಂಬರ್ ಅಸಿದ ಲಂದಮಸಿಗಿ ನುಪಿಯೋಯ್ ಬಿಸಿಂಗ್ನ ಅದು ಮದೊಂಗೆ ಅಪಾಂಬ ಮಣಿಪುರ್ ಫಿಲ್ಮ್ ಇಸೈ ನತ್ರಗ ಮಣಿಪುರಿ ಮತಮಿಸೈ ಸಿಂಗ್ ಖನ್ಬಿರಕ್ತುನ ಥರ ಮಸಿಬು ಮಪುಂಗ್ ಫಹನ್ಬಿಯು

ಮತ್ತೊಂದ ಲಘು ಚಳಿಬೆ ಎಸ್ಎಂಎಸ್ ಅಸಿನ. ಮಣಿಪುರಿ ಫಿಲ್ಮ್ ಇಸೆ ಖಂಡಿರಕ್ಕ ಎಸ್ಎಂಎಸ್ ನಿ ಖಂಡಿರಕ್ಕಿಬ ಫಿಲ್ಮ್ನ ಚೈನಾ ಸೈಸಕ್ಲಿಬಸಿಂಗ್ದಿ ದಿನೇಶ್ ಮದಿ ಪುಷ್ಪರಾಣಿ ಸೈರಿಂಗ್ಬ ಆರ್ ಕೆ ಲಾಲ್ಮಣಿ ಮದಿ ಸೈರಾಂಗ್ಬ ಓಕೆನ್ ಅಮಾಕ್ಚಮ್ ಇಸೆ ಇಸಿಬು ತಾಬಿನಿಂಗಿ ಹಾಯ್ದು ಮೆಸೇಜ್ ಥಾಬಿರಕ್ಕಿಬ ಮರುಪ್ನ ಚೊಂಗ್ಥಾಮ್ ಕೊನಾದಗಿ ಪ್ರತಿಭಾ ಮದಿ ಲೈಫ್ರಾಕ್ಪಮ್ದಗಿ ಥಾಜಮಾನ್ ಬಿ ಇಶೈ ಕುದೋಲ್ ತೌಜರಿ ಪುನಃ ತಾಮಿನಸಿ.

ಚಂಗ್ ಶಿ ಚಂಗ್ ಫಿಲ್ಮ್ ಅಸದಗಿ ದಿನೇಶ್ ಅಮದಿ ಪುಷ್ಪರಾಣಿ ಅನಿಗೆ ಪುನ್ಬ ಖೊಂಜಲ್ದ ತಂಫಾಸ್ನ ಆರ್ ಕೆನ ಸೈರೆಂಗ್ಬ ಜಿ ಟಿ ಎನ್ ಖೈದೇಮ್ನ ಸೈರಾಂಗ್ಬ ಇಸೈ ಇಸಿ ತಹಂಜಿಬಗಲೋನ ತಾಂಕ ಕಸಿಗೆ ಮಣಿಪುರಿ ಫಿಲ್ಮ್ ಇಸೈ ಲಾಂಥೋಕ್ಚಬ ಮತಾಂಗ ಶಿದ ಲೋಜಿರಿ.

ಭಾರತ್ ಅಮದಿ ಭಾರತ್ ಕಿ ಮಪಾಲಂ ಗಿ ಏರ್ಲೈನ್ ಸಿಂಗ್ ದಾ ಮಮಾಂಗ್ ದಾ ಥಾಮಕಕ್ತ ದಾ ಏರ್ ಹೋಸ್ಟೆಸ್ ಕುಂತರೆತ್ ಮೈ ಪಾಕ್ ನ ಪುಥೋಕ್ಪ ಗಮ್ ಖರ್ಬ ಮತುಂಗ್ ದಾ ಹಂದಕ್ ತಾ ಲಿಶಿಂಗ್ ಅನಿ ಕುಂತರುಕಿ ಜನವರಿ ಥಾ ದಾ ಮಿಯೋಯ್ ಕುಂತ್ರಾ ಮರಿ ಪುಥೋಕ್ತುನ ಯಾಮ್ ನ ಚಾವ್ನ ಮೈ ಪಾಕ್ಪ ಗಮ್ ಖರ್ಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಂಪ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾ ಸಿಂಗ್ ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ ಚಂಗ್ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಗ್ ಚಾಬಸ್ ಲೌಬಿದುನ ಕ್ಲಾಸ್ 12 ಲೋರಗ ಏವಿಯೇಷನ್ ಗಿ ಲಂದ ಮೈ ಪಾಕ್ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿ ದಮಗ್ ಓಲ್ಡ್ ಅಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನತ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋ ಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೌಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್.

ಆಕಾಶವಾಣಿ ಇಂಫಾಲ್ ಹೌಸಿಕ್ ತಾಬಿರಸಿ ಚಯೋಲ್ಸಿದ ಥೌರಂ ಖೊಮ್ಜಿನ್ ಬಾಮದಿ ಲಾಂಥೋಕ್ ಬಿಗದಬ ಧನಬೀರ್ ನೌರೇನ್.

ಆಕಾಶವಾಣಿ ಇಂಫಾಲ್ ಗಸಿ ಕಾಲಿನ್ಗೆ ಕುನಿಥೊಯ್ ನಿಪಾನ್ವ ಸಕಾಪ್ತ ಲಿಸಿಂಗ ಮಗ ಜಮಾಪಲ್ ನಿಫು ನಿಪಾಲ್ ಮೇಗಿ ತಾಂಗ್ ಮಾಪಲ್ ಇಂಗ್ ಲಿಸಿಂಗ ನಿಕುಂದರು ಥಾಂಗ್ ಜನುಮಿತ್ ನುಮಿದಸಿಗೆ ಅಯುಕಿ ಪುಂಗ್ ಮಂಗಾ ಮಖಾಯ್ ತಾಕಿಬಗಲುಯ್ನ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚನಲ್ಗೆ ಗಸಿ ನೋಮಗೆ ಥೊರಂ ಪರಿಂಗ್ ಸಂದುಕ್ ಪಾಹುಜರಿ ಸಂದುಕ್ಚರಿಬ ಮೆಗಾ ಹರ್ಸ್ ಚಾಮಗ ಅಹುಂ ದಸ್ಮಿಕ್ ಮಂಗಾ ಥೊರಂ ತಾವಿರಿಬ ಮಯಾಂ ಪುಂ ನಮಪು ದರಾಮ್ನ ಉಕ್ಚರಿ ನೋಲುಕ್ಚರಿ